ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ, ಪ್ರಥಮ ದೈವವೇ ಪಂಡರೀರಾಯ, ವಿಜಯದಾಸರ ರಚನೆ, ಹಾಡಿದ್ದಾರೆ ರೇವತಿ ಬಾಗಲ್. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗ್ನಿಂಗ್ ಲೆಟ್ ಅಸ್ ಲಿಸನ್ ಟು ಪ್ರಥಮ ದೈವವೇ ಪಂಡರೀರಾಯ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ರೇವತಿ ಬಾಗಲ್.

ಲತಾ ಜಹಗೀರ್ದಾರ್ ಮತ್ತು ಶೋಭಾ ಹುಯಿಲ್ಗೋಳ್ ಅವರ ದನಿಗಳಲ್ಲಿ ಕೇಳಿ ಜಗನ್ನಾಥ ದಾಸರ ರಚನೆ ಕಂಡೆ ಪಂಡರಿ ರಾಯನ ತನ್ನನ್ನು ಕೊಂಡಾಡುವವರ ಪ್ರಿಯನ. ಲತಾ ಜಹಗೀರ್ದಾರ್ ಅಂಡ್ ಶೋಭಾ ಹುಯಿಲ್ಗೋಳ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಜಗನ್ನಾಥ ದಾಸ ಕಂಡೆ ಪಂಡರಿ ರಾಯನ ತನ್ನನ್ನು ಕೊಂಡಾಡುವವರ ಪ್ರಿಯನ.

ಶಿವನಿ ನೀ ಬಿಡದೆನ್ನ ಕಾಯೋ. ಕಡಕೋಳ ಮಡಿವಾಳಪ್ಪನವರ ರಚನೆ, ದನಿಯಾಗಿದ್ದಾರೆ ಕುಮಾರ್ ಎಫ್ ಕಣವಿ. ಶಿವನೇ ನೀ ಬಿಡದೆನ್ನ ಕಾಯೋ, ರಿಟನ್ ಬೈ ಕಡಕೋಳ ಮಡಿವಾಳಪ್ಪ, ಸಂಗ್ ಬೈ ಕುಮಾರ್ ಎಫ್ ಕಣವಿ.

ವೃಂದಗಾನದಲ್ಲಿ ಈಗ ಕನಕದಾಸರು ಬರೆದಿರುವ ನಾರಾಯಣ ನಿನ್ನ ನಾಮವೊಂದಿರುತ್ತಿರೆ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್ ರಿಟನ್ ಬೈ ಕನಕದಾಸ. ನಾರಾಯಣ ನಿನ್ನ ನಾಮವೊಂದಿರುತ್ತಿರೆ.

ಎಂ ವೆಂಕಟೇಶ್ ಕುಮಾರ್ ಅವರ ಸ್ವರದಲ್ಲಿ ಈಗ ಕೇಳಿ ಬಣ್ಣಿಸಲಾಳವಲ್ಲ ನಮ್ಮ ಪ್ರಸನ್ನ ಮೂರ್ತಿ. ಎಂ ವೆಂಕಟೇಶ್ ಕುಮಾರ್ ಪ್ರೆಸೆಂಟಿಂಗ್ ಕಂಪೋಸಿಷನ್ ಆಫ್ ಕೃಷ್ಣದಾಸ, ಬಣ್ಣಿಸಲಾಳವಲ್ಲ ನಮ್ಮ ಪ್ರಸನ್ನ ಮೂರ್ತಿ.

ಕೆರೆಯನ್ನು ದಾಟಲು ಅರಿಯದ ಜನಭವ. ವಿದ್ಯಾಪ್ರಸನ್ನ ತೀರ್ಥರ ರಚನೆ, ಹಾಡಿದ್ದಾರೆ ರೇಣುಕಾ ನಾಗೋಡ್. ಕೆರೆಯನ್ನು ದಾಟಲು ಅರಿಯದ ಜನಭವ, ರಿಟರ್ನ್ ಬೈ ವಿದ್ಯಾಪ್ರಸನ್ನ ತೀರ್ಥ, ಸಂಗ್ ಬೈ ರೇಣುಕಾ ನಾಗೋಡ್.

ಈಗ ಅಂಗಸೊಂಕಿನ ಲಿಂಗ ತಂದೆ ಬರೆದಿರುವ ಮರದೊಳಗಣ ಬೆಂಕಿ ಹಾಡಿದರೆ ಬಸವರಾಜ್ ಬಂಟನೂರ್. ಬಸವರಾಜ್ ಬಂಟನೂರ್ ಪ್ರೆಸೆಂಟಿಂಗ್ ಮರದೊಳಗಣ ಬೆಂಕಿ, ರಿಟನ್ ಬೈ ಅಂಗಸೊಂಕಿನ ಲಿಂಗ ತಂದೆ.

ವೃಂದಗಾನದ ನೀಗ ಹೆಳವನಕಟ್ಟೆ ಗಿರಿಯಮ್ಮನವರ ರಚನೆ ಈತ ರಂಗನಾದ ಹರಿಯು ಆತ ಲಿಂಗನಾದ ಹರನು. ನೌ ಈತ ರಂಗನಾದ ಹರಿಯು ಆತ ಲಿಂಗನಾದ ಹರನು. ರಿಟನ್ ಬೈ ಹೆಳವನಕಟ್ಟೆ ಗಿರಿಯಮ್ಮ, ಸಂಗಿನ್ ಕೋರಸ್.

0: ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.
1: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ. ಈಗ ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ತಿರುಮಲೆ ಶ್ರೀನಿವಾಸ್, ಭಾಗವಹಿಸುವವರು ರಮೇಶ್ ಕೆ.
2: ನಮಸ್ಕಾರ ರಮೇಶ್.
3: ನಮಸ್ಕಾರ ರಮೇಶ್. ನಾವು ಮಾಡ್ತಾ ಇದ್ದಿದ್ದು ದೇವರನಾಮ ಸರಸಾಂಗಿ ರಾಗದ ಆಡ ಹೋಗಲು ಬೇಡವೋ. ಯಾವ ತಾಳ ಅದು?
2: ತಿಶ್ವನಡೆ ಆದಿತಾಳ.
3: ತಿಶ್ವನಡೆ ಆದಿತಾಳ. ಒಂದ್ಸತಿ ಪಲ್ಲವಿ ಅನುಪಲ್ಲವಿ ಎರಡು ಹಾಡ್ತೀರಾ?
2: ಸರಿ ಮೇಷ್ಟ್ರೆ.

0: ಮೊದಲನೇ ಚರಣ ಏನದು ಸಾಹಿತ್ಯ? ನೀರೊಳು
1: ಮುಳುಗೆಂಬರೋ ಬೆನ್ನ ಮೇಲೆ ಭಾರವ ಹೊರಿಸುವರು,
0: ಕೋರೆ
1: ದಾಡಿಯ ದಾಡಿ ಸೋಲಿಸುವರು, ಕರುಳ ಹಾರ ಕೊರಳನೆಂಬರು.
0: ಸರಿಯಾಗಿದೆ. ಇಲ್ಲಿ ಸಂಗೀತದಲ್ಲಿ ಸ್ವರಕ್ಕಾಗಲಿ ಅಥವಾ ಸಾಹಿತ್ಯ

ಅಕ್ಷರ, ಅದೆರಡು ಒಂದೇ ಬರೋ ಹಾಗೆ. ನೀರೊಳು ಮುಳುಗೆಂಬರೋ ನೀ ನಿನಿದದ ಮಗಮ್ಮ. ಆಮೇಲೆ ಸ್ವರ ಬರ್ಕೊಂಡ್ಬಿಡಿ.

0: ಈಗ ಆಲಿಯ ಸಾಹಿತ್ಯ ಎರಡ್ ಸತಿ ಬೇರೆ ಬೇರೆ ರೂಪದಲ್ಲಿ ಬಂದ್ಬಿಟ್ಟಿದೆ.
1: ಸರಿ,
0: ಇಡೀ ಚರಣ ಒಂದ್ಸತಿ ಹಾಡಿ ನೋಡೋಣ. ಈಗ
2: ನೀರೊಳು ಮುಳುಗೆಂಬರೋ ಬೆನ್ನ ಮೇಲೆ,
0: ಏನಂದ್ರೆ ಒಂದೊಂದು ಅವತಾರ ಆಗಿರೋದ್ರಿಂದ ಅದನ್ನ ನಾವು ತಿಳಿಯೋ ಹಾಗೆ ಒತ್ತಿ ಹೇಳಬೇಕು. ನೀರೊಳು ಮುಳುಗೆಂಬರೋ ಬೆನ್ನ ಮೇಲೆ ಭಾರವ

0: ಈಗ ಮೊದಲನೇ ಚರಣದ ವಿಭಜನೆ ಎಲ್ಲ ಗೊತ್ತಾಯ್ತಲ್ವಾ?
1: ಗೊತ್ತಾಗಿದೆ.
0: ಮೊದಲು ಎರಡು ಲೈನು ಎರಡು ಸತಿ ಹಾಡ್ಕೋಬೇಕು, ಮೂರನೇ ಲೈನು ಕೊನೆಯದು, ಆ ಮೂರನೇದು ಮಾತ್ರ ಒಂದೇ ಸಾಹಿತ್ಯ ಎರಡು ಬೇರೆ ಬೇರೆ ಥರ ಬರುತ್ತೆ. ಈಗ ಎರಡನೇ ಚರಣ ನೋಡೋಣ. ಇದು ರಚನೆ ಪುಟ್ ಪುಟ್ಟದಾಗ ಕಾಣಿಸುತ್ತೆ, ಹಾಡುವಾಗ ಅದು ವಿಸ್ತಾರವಾಗಿರುತ್ತೆ. ಪುಟ್ಟ ರೂಪನೆಂಬರೋ ಅಣ್ಣಯ್ಯ, ಸರಿಯಾಗಿದೆಯಾ? ನೋಡ್ಕೊಂಡು ಬರೆದಿರೋದನ್ನು ಓದಿ.
1: ಪುಟ್ಟ ರೂಪನೆಂಬರೋ ಅಣ್ಣಯ್ಯ, ಕೊಡಲಿ ಪಿಡಿದಾನೆಂಬರೋ,
0: ಸರಿ,
1: ಹಣೆಗಣ್ಣ ರುದ್ರನ ವರವುಳ್ಳ ದಶಕಂಠನ ಕೊಂದವನೆಂಬರೋ.
0: ಹಾಗೆ ನಾನು ಈಗಾಗಲೇ ಹೇಳಿದಾಗ ಆ ಒಂದೊಂದು ಅವತಾರದ ಸ್ವರೂಪ ಬರುವಾಗ ಅದನ್ನ ನಾವು ಒತ್ತಾಸೆ ಕೊಟ್ಕೊಂಡು ಹೇಳಬೇಕು. ಅಲ್ಲಿ ಪುಟ್ಟ ರೂಪ, ಅಲ್ಲಿ ನಾವು ಮೊದಲನೇ ಹೇಳಿದಾಗ ನೀರೊಳು ಹೋಗಿದ್ದೆ, ನೀರೊಳು ನೀಯಿಂದ ಶುರು ಮಾಡಿದ್ವಿ. ಈಗ ಪಂಚಮದಿಂದ ಒಂದು ಅಕ್ಷರ ಬಿಟ್ಟು ಒಂದು ಕಾಮ ಬರ್ಕೊಳ್ಳಿ,

0: ಅಣ್ಣಯ್ಯ
1: ಮೊದಲಲ್ಲಿ ಕಾಮ ಬರ್ಕೊಂಡಿದ್ರಲ್ವಾ, ತಾಕ ಪುಟ್ಟ ರೂಪ
0: ಪುಟ್ಟ ರೂಪ ನೆಂಬರೋ
1: ನೆಂಬರೋ ಬಿಡಿಸ್ಬೇಡಿ, ಪುಟ್ಟ ರೂಪ ನೆಂಬರೋ ಅದು ಒಟ್ಟೆ ಆಗಿರ್ಬೇಕು.
0: ಸರಿ, ಪುಟ್ಟ ರೂಪ ನೆಂಬರೋ ಅಣ್ಣಯ್ಯ
1: ದದ
0: ದದ ದ
1: ಒಂದು ದ ಎರಡು ದ ಮೂರು ದ ಅದು ಮೂರನ್ನು ಅಂಡರ್ಲೈನ್ ಮಾಡಬೇಕು.

0: ಇದು ಒಂದು ನಮಗೆ ಅಪರೂಪದ್ದಾಗಿರೋದ್ರಿಂದ ಸ್ವಲ್ಪ ಹೆಚ್ಚು ಅಭ್ಯಾಸ ಬೇಕಾಗತ್ತೆ.
1: ಸರಿ ಮೇಷ್ಟ್ರ,
0: ಚೆನ್ನಾಗಿ ಅಭ್ಯಾಸ ಮಾಡಿ, ಚೆನ್ನಾಗಿ ಹಾಡ್ತಾ ಇದ್ದೀರಾ.
1: ಆಯ್ತು ಮೇಷ್ಟ್ರ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ತಿರುಮಲೆ ಶ್ರೀನಿವಾಸ್, ಭಾಗವಹಿಸಿದ್ದವರು ರಮೇಶ್ ಕೆ. ಈ ಕಾರ್ಯಕ್ರಮದ ಮುಂದಿನ ಭಾಗ ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಇದು ಅಮೃತವರ್ಷಿಣಿ, ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ 100.1 FM.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನವನ್ನು ಕೇಳಲಿದ್ದೀರಿ. ಕೇಳಿ ರಾಗ್ ಖಮಾಜ್.
2: ಲಿಸನ್ ಟು ಹಿಂದೂಸ್ತಾನಿ ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ. ರಾಗ್ ಖಮಾಜ್.

0: ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನ ಕೇಳುತ್ತಿದ್ದೀರಿ. ತಬ್ಲಾ ಸಾಥ್ ನೀಡಿದವರು ಎಸ್ ವಿ ಪಟವರ್ಧನ್. ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಶ್ರೀ ಎಸ್ ವಿ ಪಟವರ್ಧನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಶ್ಯಾಮ್ ಕಲ್ಯಾಣ್.

0: ಇದುವರೆಗೆ ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ರಾಗ್ ಶ್ಯಾಮ್ ಕಲ್ಯಾಣ್ ಕೇಳುತ್ತಿದ್ದೀರಿ. ಪಂಡಿತ್ ಗಜಾನನರಾವ್ ಜೋಶಿ ಅವರ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್ ಹಾಗೂ ರಾಗ್ ಖಮಾಚ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀ ಶೇಷಗಿರಿ ಹಾನಗಲ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಆರ್.ಎಸ್. ನಂದಕುಮಾರ್ ಅವರ ಹಾಡುಗಾರಿಕೆಯನ್ನು. ಮೃದಂಗ ಸಹಕಾರದಲ್ಲಿ ರಾಮನಾಥ್ ರಾಮದಾಸ್. ಆರ್.ಎಸ್. ನಂದಕುಮಾರ್ ತಮ್ಮ ಹಾಡುಗಾರಿಕೆಯಲ್ಲಿ ಅಣ್ಣಮಾಚಾರ್ಯರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ನಾಟರಾಗ ಮಿಶ್ರ ಚಾಪುತಾಳದಲ್ಲಿ ಶರಣು ಶರಣು ಸುರೇಂದ್ರ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ವೋಕಲ್ ರೆಂಡಿಷನ್ ಬೈ ಆರ್.ಎಸ್. ನಂದಕುಮಾರ್. ಈಸ್ ಪ್ರೆಸೆಂಟಿಂಗ್ ಕಾಂಪೊಸಿಷನ್ಸ್ ಆಫ್ ಅಣ್ಣಮಾಚಾರ್ಯ, ಈಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ರಾಮನಾಥ್ ರಾಮದಾಸ್. ಟು ಬಿಗಿನ್ ವಿತ್ ಶರಣು ಶರಣು ಸುರೇಂದ್ರ, ಸೆಟ್ ಟು ನಾಟರಾಗ ಮಿಶ್ರ ಚಾಪುತಾಳ.

ಇನ್ನೀಗ ವೇದ ಮಂತ್ರ ಮಿಖನೇಲ ಮುಖಾರಿ ರಾಗ ಖಂಡ ಚಾಪುತಾಳದಲ್ಲಿದೆ. ನೌ ಮುಖಾರಿ ರಾಗ ಖಂಡ ಚಾಪುತಾಳ ವೇದ ಮಂತ್ರ ಮಿಖನೇಲ.

ಆರ್ಎಸ್ ನಂದಕುಮಾರ್ ಅವರ ಹಾಡುಗಾರಿಕೆಯಲ್ಲಿ ಅಣ್ಣಮಾಚಾರ್ಯರ ಕೃತಿಗಳನ್ನು ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ರಾಮನಾಥ್ ರಾಮದಾಸ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತೋಡಿರಾಗ ಆದಿತಾಳದಲ್ಲಿರುವ ಷೋಡಶ ಕಲಾನಿಧಿಕೆ. ಡಿಯರ್ ಲಿಸನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಆರ್ ಎಸ್ ನಂದ.

ಇದುವರೆಗೂ ಆರ್ಎಸ್ ನಂದಕುಮಾರ್ ಅವರ ಹಾಡುಗಾರಿಕೆಯಲ್ಲಿ ಅಣ್ಣವಾಚಾರ್ಯರ ಕೃತಿಗಳನ್ನು ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ರಾಮನಾಥ್ ರಾಮದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಆರ್ ಎಸ್ ನಂದಕುಮಾರ್. ಇಟ್ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ರಾಮನಾಥ್ ರಾಮದಾಸ್. ಆರ್ ಎಸ್ ನಂದಕುಮಾರ್ ಪ್ರೆಸೆಂಟೆಡ್ ಕಾಂಪೊಸಿಷನ್ಸ್ ಆಫ್ ಅಣ್ಣಮಾಚಾರ್ಯ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಅಬಾಬ್ ಸುನಿಂಗೆ ಪಂಡಿತ್ ಬುಧಾದಿತ್ಯ ಮುಖರ್ಜಿ ಕಾ ಹಿಂದೂಸ್ತಾನಿ ಸಿತಾರ ವಾದನ್, ರಾಗ್ ಯಮನ್ ಕಲ್ಯಾಣ್, ಆಲಾಪ್ ಜೋಡ್ ಜಲ, ವಿಲಂಬಿತ್ ಔರ್ ಧೃತ್ಗತ್ ತೀನ್ ತಾಲ್ಮೆ.
2: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಪಂಡಿತ್ ಬುಧಾದಿತ್ಯ ಮುಖರ್ಜಿ, ರಾಗ್ ಯಮನ್ ಕಲ್ಯಾಣ್, ಆಲಾಪ್ ಜೋಡ್ ಜಲ, ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಈ ಕಾರ್ಯಕ್ರಮದಲ್ಲಿ ಕೇಳಿ ಎಚ್ಆರ್ ಕೃತಿ ಅವರ ಹಾಡುಗಾರಿಕೆಯನ್ನು. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಯಮಗುರುರಾಜ್. ಮೊದಲಿಗೆ ದೇವಾದಿದೇವ ಶ್ರೀ ವಾಸುದೇವ ಸುನಾದ

ನೋದಿನ ರಾಗ ಆದಿ ತಾಳದಲ್ಲಿದೆ ಮೈಸೂರು ವಾಸುದೇವಾಚಾರ್ಯರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಎಚ್ ಆರ್ ಕೃತಿ. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎ ಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂ ಗುರುರಾಜ್. ಟು ಬಿಗಿನ್ ವಿತ್ ದೇವಾದಿದೇವ ಶ್ರೀ ವಾಸುದೇವ, ಸೆಟ್ ಟು ಸುನಾದ ವಿನೋದಿನಿ ರಾಗ ಆದಿತಾಳ, ರಿಟನ್ ಬೈ ಮೈಸೂರು ವಾಸುದೇವಾಚಾರ್.

ಈಗ ತ್ಯಾಗರಾಜರು ಬರೆದಿರುವ ಮನಸ್ಸು ನಿಲ್ಪ ಶಕ್ತಿ ಲೇಖಪೋತೆ ಅಭೋಗಿರಾಗ ಆದಿತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಅಭೋಗಿರಾಗ ಆದಿತಾಳ ಮನಸ್ಸು ನಿಲ್ಪ ಶಕ್ತಿ ಲೇಖಪೋತೆ.

ಶರಣೆಂಬ ವಾಣಿ ಪುರಂದರದಾಸರ ದೇವರನಾಮ ಮಿಶ್ರ ತಿಲ್ಲಾಂಗ್ರಾಗ ಆದಿತಾಳದಲ್ಲಿದೆ. ಶರಣೆಂಬ ವಾಣಿ ರಿಟನ್ ಬೈ ಪುರಂದರದಾಸ, ಸೆಟ್ಟು ಮಿಶ್ರ ತಿಲ್ಲಾಂಗ್ರ ಆದಿತಾಳ.

ಎಚ್ಆರ್ ಕೃತಿ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಕಲ್ಯಾಣಿ ರಾಗ ಮಿಶ್ರ ಚಾಪುತಾಳದಲ್ಲಿದೆ, ಭಜರಿ ರೇ ಚಿತ್ತ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಎಚ್ಆರ್ ಕೃತಿ. ಶೀಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂ ಗುರುರಾಜ್. ಕಂಟಿನ್ಯೂ ದ ಪ್ರೋಗ್ರಾಮ್ ನೌ. ಭಜರಿ ರೇ ಚಿತ್ತ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ಟು ಕಲ್ಯಾಣಿ ರಾಗ ಮಿಶ್ರ ಚಾಪುತಾಳ.

0: ಇದುವರೆಗೂ ಎಚ್ಆರ್ ಕೃತಿ ಅವರ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ವೈಲಿನ್ ಸಹಕಾರ ನೀಡಿದವರು ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂ ಗುರುರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal rendition by H.R. Kriti. She was accompanied on the violin by A.R. Krishnamurthy, on the mridangam M. Guru Raj.
1: This Carnatic classical music program is a contribution of Akashavani Bengaluru, A Time Indian Music.